Rama wis teko ning galung abiyasa. Muga langit bumi nyekseni abiyasa bakal manut karo dewe wong tua.